ತಗಜನು ತಗ ತಗಜನು ತಗ ತಗದಿಮಿತ ಕಿಟ್ಟ ತಕ್ಕಿಟ್ಟ ದಿಮ್ಮಿ ತಗಜನು ತಗದಿಮಿತ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ ಚಿನ್ನದ